ಸಂಗೀತ ಒಳಗೊಂಡ ವಿಶಿಷ್ಟ ಕಾರ್ಯಕ್ರಮ ಸಂಗೀತ ಸಂಪದ. ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ.

0: ಪ್ರಾಂಶುಪಾಲರಾದ ಅಶ್ವಿ.
1: ಹಂಗಾದ್ರ ಯಾವ್ಯಾವ ಮಕ್ಕಳ
2: ದಿಸ್ ಇಸ್ ದ ಟಾಕ್ ಸ್ಟುಡಿಯೋ ಮೇನ್ ಮೈಕ್ರೋಫೋನ್ ಟೈಮ್ ಇಸ್ 5 hours 16 minutes 7, 8, 9 seconds.
3: Test is over.

0: ಆದಂಥ 38 ಕೇಂದ್ರಗಳು ಟೋಟಲ್ ಇದ್ದಾವೆ. ಈ ಕೇಂದ್ರದಲ್ಲಿ ಈಗ GTDC ಹಾವೇರಿಗೆ ಬಂದರೆ ನಾನು, ಇಲ್ಲಿ 3 ಡಿಪ್ಲೊಮಾ ಕೋರ್ಸ್ಗಳು ಇದ್ದಾವೆ.
1: ಹೌದು, ಅಲ್ಲಿ ತಾವು ಪ್ರಾಂಶುಪಾಲರಾಗಿ.
2: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಪ್ಲಸ್ 1 ವರ್ಷ ಅಂದರೆ 3 ವರ್ಷ ಅವರು ಪ್ರಾಕ್ಟಿಕಲ್ ಮತ್ತು ಥಿಯರಿ ಕ್ಲಾಸ್.